ಸುಜನೋ ಚಪನ್ನವ ನಾರದ ಭಕ್ತಿ ಸೂತ್ರ ಗೌಣಿ ತ್ರಿಧ ಗುಣ ಭೇದಾತ್ ಆರ್ತಾದಿ ಭೇದಾದ್ವಾ. ಯಾ ಸಂದರ್ಭದಲ್ಲಿ ಅಧಿಕ ವಿವರಣ ಸ. ತಿಸರಾ ಪ್ರಕಾರ ಜಿಜ್ಞಾಸು ಭಕ್ತ, ತ್ಯಾಲಾ ಕೇವಳ ಪರಮಾತ್ಮ್ಯಾಚ್ಯಾ ಅಪರೋಕ್ಷ ಜ್ಞಾನಾಚಿ ಇಚ್ಛಾ ಅಸ್ತೆ. ಕಾರಣ ತ್ಯಾ ಜ್ಞಾನ ವಿನಾ ಜೀವಾಚಿ ಸಂಸಾರಾತುನ್ ಮಂಜೆ ಗರ್ಭವಾಸಾದಿ ದುಃಖ ತ್ರಿವಿಧ ತಾಪ ಜನ್ಮ ಮರಣ ಇತ್ಯಾದಿ ಗದ್ದುನ್ ಸುಟ್ಗಾ ಹೋನ್ ತ್ಯಾಲಾ ಮೋಕ್ಷ ಪ್ರಾಪ್ತ ಹೋದ್ ನಾಹಿ ಅಶಿ ತ್ಯಾಚಿ ದೃಢ ಶ್ರದ್ಧಾ ಅಸ್ತೆ. ಅತಏವ ತೇ ಜ್ಞಾನ ಪ್ರಾಪ್ತ ಹೋಣಕರಿತ ಯೋಗ್ಯ ಶ್ರೋತ್ರಿಯ ಬ್ರಹ್ಮನಿಲ್ಟ ಶಬ್ದ ಪರ ನಿಷ್ಣಾತ್ ಸದ್ಗುರುನ್ನ ಶರಣ ಗೆಲ್ಲ ಪಾಹಿಜೆ. ಹೆ ಖರ, ಪಣ ಅಸೆ ಶ್ರೀ ಗುರು ಭೇಟ್ನ ಹೆ ಫಾರ ಕಠಿಣ ಹೆ. ತಸಲ್ ತ್ಯಾಚಿ ಭಗವಂತಾವರ್ ದೃಢ ಶ್ರದ್ಧಾ ಅಸ್ತೆ, ಮಣುನ್ ತೋ ಶ್ರೀ ಗುರು ಆಹೆ. ಯಾ ಭಾವನೆನ ತೋ ಜಿಜ್ಞಾಸು ಭಕ್ತ ಭಗವಂತಾಲಾಸ್ ಮುಮುಕ್ಷುರುವೈ ಶರಣಮಹಂ ಪ್ರಪದ್ಯೇ ಅಸ ಮಣುನ್ ಭಗವಂತಾಲಾ ಶರಣ ದಾತು. ಜಿಜ್ಞಾಸು ಮುಮುಕ್ಷು ಸಾಧಕ್ ಇತ್ಯಾದಿ ಏಕಾ ಅರ್ಥಾತ್ಲೆ ಶಬ್ದ ಆಹೆತ್. ಜಿಜ್ಞಾಸೆಮಧ್ಯೆ ಲೌಕಿಕ ಆಣಿ ಅಲೌಕಿಕ ಜಿಜ್ಞಾಸ ಅಸೆ ದೋನ್ ಪ್ರಕಾರ ಶ್ರೀ ಸಂತ ಏಕನಾಥ್ ಮಹಾರಾಜನ್ನಿ ಸಾಂಗಿತ್ಲೆಲೆ ಆಹೆತ್.

ಮಾಧವಳನತು ಕೃಷ್ಣ ಕಮಲನತು ಭೃಂಗ ದಿವಾದಿ ಮಾಧೀಗ ಪ್ರೀತಿ ಹಿರೆ ಗುಂಡತ ತು ಜಾಗ ಭವತಿ ಹಿರೆ ಗುಂಡತ ತು ಜಾಗ ಭವತಿ ಕಥಾ ಬಿಟ್ಟದೆ ನ ಸಾಂಗ ತುಲ ತೋರಿ ಕಥಾ ಬಿಟ್ಟದೆ ನ ಸಾಂಗ ತುಲ ತೋರಿ ಕಥಾ ಬಿಟ್ಟದೆ ನ ಸಾಂಗ ತುಲ ತೋರಿ ಮಜಾ

0: ಶೇಜಾರಿಯೇ ಒಣ ಬಸ್ತ ಅವನಗ ಕಾಹಿತನ ಪುಷ್ಪ
1: ಅಗ ಭಯ
0: ಅರ್ಹತ್
1: ಗಗ ಗಗ ಗಗ ಗಗ
0: ನಗ ಪು